ಚಂದ್ರಾಸ್ತವ ಮಾಡತಿ ಕಳ ಜೀವನಾಸ್ತವ ಜಿಹ್ವಾಣ ದೇವಿ ಧನಾಸ್ತವ ಸೋಜ್ವಳ ಧರ್ಮಾತ ಸೋಹಳ ಧಾರ್ಮಿಕ ಘರಿ ಧರ್ಮತೇಥ ಶುದ್ಧ.